0: ಪಹ ಅನುತುನಾಯ ದಶಮಹತ ಲಖಂಡ ರೇಡಿಯೋ ITN ಸಭೆ ಶ್ರೀಲಂಕೀಯ ಹಂಡ
1: ವಿಲಾವ ಪೆರ ಹೃದಯಾಯಿ
2: ವಿಲಾವ ಒಬ್ಬ ವೇತ ಗಿಂಡ ಆವಿ
3: ದೊತರಯ್ಯೇ ಪೆರಲಿಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ ಗತ ಅಮತರವ ರುಪಿಯಾಲ್ ಕೋಟಿ ಏಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ ಗತ ಸುಪಿರಿ ಮೋಟರ್ ತ್ಯಾಗ NLB ಮೆಗಾ ಪವರ್ ಒಬ್ಬ ಅದಮ್ಮ ಮಿಲದೀಕಾನು

0: ಹೊಸ ಹತರಾಯು ನಡುವಿಸಿಕಾಯಿ
1: ಕೃಷಿ ಕ್ಷೇತ್ರದ ನವಪನ ಕ್ಲಪಾತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆಡತೆ.

0: Satiagă la cale.
1: ಹೊಸಬಾಯಿ ವಿನಾಡಿ ದೊಲಹಾಯಿ ಆದರೆ ಬೆರಣು ಸತಿಯಂತೆಯಕ್ಕ ಗೀತೆಯಲ್ಲಿ ಆದರೇಕರನ್ನು ಬೆರಣಿ ಗೀತವೆನ್ನು ಬುಲುವಂಗ್ ಅಲುತ್ ಗೀತವೆನ್ನು ಬುಲುವಂ ಟ್ರೆಂಡಿಂಗ್ ಸಿಂಧು ಮೇ ಓಣೆ ಕಟ್ಟ ಆದರೇಕರನಾಗಿ ನಮಾತನ ಸತಿಯಾಗ ಲಖನ್ ವೀಕೆಂಡ್ ಮಿಕ್ಸ್ ಕತ್ತಿಕ್ಕಿ ಹರಿಮ ಕೊಣಕೈ ನಂಗೆ ಅನ್ನ ಗನ್ನಾಂಗ ಆಲೂಟಿಗೆ ಸುಬ್ಬು ಸೆಂದೇವಕ್ಕ ನಿಯಮ ಸಿಂಧುರಿಗೆ ಕೆಹನ ಬ ತೆಗೆದು ಕರೆ ಗನ್ನ ಕೊಟ್ಟ ವೀರಕ್ಕೊಡಿ ಬೇಕರಿ ಕಟ್ಟಿ ಲೊಕ್ಕು ಬೋಸ್ ಸುಪುಲ್ ಪೊಡಿ ಬೋಸ್ ವರುಣ್ ದಿಸ್ನಮಿಸ್ ಮಧುಸಂಕ ಒಕ್ಕಮಿನ್ನೋ ಕೆಲ ಜಯಮಾಮ ಮಾಡ ಮೆಸೇಜ್ ಕಲತಿನ ಜಯಮಾಮ ಹೇಮ ಕೀನ ಕೊಟ್ಟ ಅಸನ ಸಿಂಧು ಆಗ ದೆನ್ನ ಕೀಲ ತಿಯನವ ದಾನ್ ದಾಗೊಂಡಿನ್ ರಣಿಲ್ ನಿಶಾಂತ ತಮ ಹಿಮೇವನ್ ಯಾ ರಣಿಲ್ ನಿಶಾಂತ ಹರಿ ರಣಿಲ್ ಕೆನಿಕ್ ರೈಟ್ ಇರ್ಬಾಸೆ ಲಸನ್ ಸಿಂಧು ಅಕ್ಕೋನೇ ಕೀಲ ಗಂಬ ವಾರನ ದಿಸ್ನ ಲಸನ್ ಸಿಂಧು ಅಕ್ಕಿಯಾಡತ್ತೋನೇ ಕೀಲ ತಮಯ್ಯ ಕೀಲ ತಿನ್ ರೈಟ್ ದಿಸ್ನ ಯಾವತ್ತೆಕ್ಕೆ ತುಕರೆಗಾನು ಈ ಬಗ್ಗೆ ತ್ರಿಕುಣಾಮಲೆ ತುಳಸಿಪುರೆಯಿಂದ ಮಾ ವಾಹನ ವಸಂತಿ ಮೆಸೇಜ್ ಕಲ್ಲತೀನ ಮಹದ ರಂಜಿತ್ ದೋಷಿಹಾನಿ ಪುತ ನಿಶಾಂತ್ ಚುಟಿದೋಣಿ ಏನಾರ ಯಕ್ಕ ಗೌತಮಿ ವೈ ಲಸನ್ ಸಿಂಧು ಅಕ್ಕಿ ತುಕರೆಗಾನು ಕೀಲ ತಮಯ್ಯ ಈಗಲು ಕಿಯನ್ ಈ ಬಗ್ಗೆ ಲಸನ್ ಲಸನ್ ಮಗೆ ಫೋಟೋ ಹೇಗೆ ಗುತ್ತು ಆಗಿನ ವಸಂತ ಕುಮಾರ್ ಅರಿ ಮೇ ಮುಂಗೇನ ಶ್ರೀ ಸಂಗಮಿತ ಮಾವತಿ ವಸಂತ ಕುಮಾರ್ ಹೆಟ್ಟಿ ತಾಂತ್ರಿ ತಮೈ ಈ ಮೆಸೇಜ್ ಕಾಕ್ದಾಲ್ ಮಗೆ ಫೋಟೋ ಹೇಗೆ ಗುತ್ತು ಆಗಿನ ರೈಟ್ ವಸಂತ ತೆಗೆದು ಕರೆಗಾನು ಅಯ್ಯಯ್ಯ ಮಡ ಲಸನ್ ಸಿಂಧು ಆಗ ದೆನ್ನ ಮಂಗ್ ಹೆಮದಾಮ ಹನೋಯ ಪ್ರೋಗ್ರಾಮಿಗೆ ಇದಷ್ಟಿಗೆ ಬೊಡ್ಡ ಬಿಸಿಯೂನ ಆಗಿಲ್ಲದೇನು ಇಟ್ ಬಸ್ ಮಗೆ ಅಮ್ಮ ದಿದಾಸ್ ನಮೇ ಸೀಲ ನಂದ ಓಲೆವಲ್ ಬೆಚ್ಚಿಕೆ ಯಾಲು ಹೆಮೋಮೈ ಮಗೆ ಪೌಲೆ ಸಿರುದಿನ ವೈಕತುಕರೆ ಗನ್ನ ಕೀಲ ತಿನ ಬುಲತ್ ಕಹು ಪಿಟಿ ಅಹಿಂಸ ತಮೈ ಹೆಮ ತಾಲ ತಿಯನ್ನೇ ಹರಿ ರೈಟ್ ಇಟ್ ಬಸ್ ಏನೋ ಎಸ್ ಎಮ್ ಎಸ್ ಪೆತ್ತರಿ ಇಕ್ಮೆಂಟ್ ಇಕ್ಮೆಂಟ್ ಎಸ್ ಎಮ್ ಎಸ್ ಪೆತ್ತರಿ ಹಂಗ ಯಾಲೋಟಿಗೆ ಇನ್ನೋ ಕೌದು ಕೀಲ ಇಕ್ಮೆಂಟ್ ನಮತ್ತೆಕ್ಕೆ ದಾನ್ನೆ ರೈಟ್ ಸತ್ಯಾಗ ಲಕ್ಕಂಡೆ ಹೊಂದಾಯಿ ಕೀಲ ತಿಯನವ ಕೌದು ಮೇ ವಸಂತ ಕುಮಾರಿ ಗಣೇ ಪೊಲಿಂಗ್ ಇಟ್ ಬಸ್ ಕೇಳಿಯೇ ಸಮರಸಿಂಗ್ ಸೇರುವ ಆವಿಲಿಂದಲ ಹಾಗೆ ಯಾಲುಡಿಗ ತೆಗೆದು ಕರೆಗಿನ ಲಸನ ಸಿಂಧು ಆಗ್ತೇನೆ ಕೀಲ ಕೇನ ಇವಾಗ ಕ್ಯಾಗಲ್ ಮೀದಿನಿಯ ಗಮೆ ಉಪನಂದ ತು ನಮ್ಮ ಮೆಸೇಜ್ ಆಗ್ದ ಅಲದಿನ ಮಾವತ್ ಲಸನ ಸಿಂಧು ಅಕ್ಕಡೆ ಎಕ್ಕತು ಕರೆಗಾನ ಕಿಲ ರೈಟ್ ಯಾಲು ಒಕ್ಕುಮ ರಟವ ಅಟೆನ್ ಮಾವ ಹಾಗೆ ಇನ್ನೋ ಕೀಲನೇ ಮೀ ಮೆಸೇಜ್ ಟಿಗೇತೀನಿ ತಾವತ್ ಮೆಸೇಜ್ ಗುಡಕ್ ಗುಡಕ್ ಗುಡಕ್ ಎನಗವಂಗ್ ಹರಿ ಏ ಆತರೆ ಮಂಗ್ ಇಕ್ಮೆಂಟ್ ಮ ಸಿಂಧು ಆಗ್ದೆ ನಂಗೆ ಆತರೆ ವಾ ಮೆಸೇಜ್ ಟಿಗ ಇಕ್ಮೆಂಟ್ ಟೈಪ್ ಕಿಲ್ಲ ಮಟ ಸೆಂಡ್ ಕರಾನ ಬಿಂದು ಹತಾಯ್ ಬಿಂದು ಆಯ್ತು ನಾಯಿ ಅನೂ ತು ನಾಯಿ ಪಹಾಯ್ ಅನೂ ತು ನಾಯಿ ಹತಟ ಈಗ ಹೆಣಕೊಟ್ಟ ಜ್ಯೋತಿ ರಾತ್ರಿ ಹಿಮಾಲಯಕ್ಕೆ ಇರಿದರೆ ಹತರ ಈಗೇನತ್ ಮತ ಕರೆಗನ್.

ಈ ಶಾಸನೇ ಲಾಭೀನ್ ಅತರ ಅಗತನ್ ಪತ್ರಹತನ್ ವಹನ್ಸೆ ಸೀವಲಿ ಮಹಾರಹತನ್ ವಹನ್ಸೆಯ ಏ ಉತುಮ್ ಸೀವಲಿ ಮಹಾರಹತನ್ ವಹನ್ಸೆಗೆ ಮಹಾತೇಜಾನುಭಾವೇನ್ ಧನಯ ಕೀರ್ತಿಯ ವರ್ಧನೆಯ ವೇವಾ ಭವಭೋಗ ಆಹಾರಪಾನ ಸುಲಭ ವೇವಾ ರಜಬಿಯ ಸುರ ಸತುರುಬಿಯ ದುರುವೇವಾ ಒಬೇ ಕಾಯಿಕ ಮಾನಸಿಕ ಸುವೆಯ ವರ್ಧನೆಯ ವೇವಾ ಮೇ ಮಹಾನುಭಾವ ಸಂಪನ್ನ ಸೀವಲಿ ಪಿರಿತ ಸ್ಯಾಮ ದಿನಕಮ ಒಬೇ ನಿವಸೆ ವ್ಯಾಪಾರಿಕ ಸ್ಥಾನೆ ಸೇವಾ ಸ್ಥಾನೆ ರಥವಾಹನ ಆದಿ ಶ್ರವಣೆಯ ಕಿರೀಮೆನ್ ಸಿಹಿಪತ್ ಕಿರೀಮೆನ್ ಸಜ್ಜಾಯನ ಕಿರೀಮೆನ್ ಸಿಯಲು ಯಹಪತ ಉದಾಕರ.